ಗಾದನಾದಾಗಾದವರಸೋಧರಂ ಕರಂ ಪ್ರವೀನ್. ಜಂತ್ರ ಮಂತ್ರ ನ ತಂತ್ರ ಜಾಕೋ ಆದಪುರಖ ಅಪಾರ ಹಸ ಗೀಡ ಬಿಖೈ ಬಸ ಸಭ ಠೌರ ಮೈ ನಿರ್ಧಾರ. ಜಾತ ಪಾತ ನ ತಾತ ಜಾಕೋ ಮಂತ್ರ ಮಾತ ನ ಮಿತ್ರ ಸರ್ವ ಠೌರ ಬಿಖೇ ರಮ್ಯ ಜಯ ಚಕ್ರ ಚಿಹ್ನ ನ ಚಿತ್ರ. ಆದ ದೇವ ಉದಾರ ಮೂರತ ಗಾದ ನಾಥ ಅನಂತ ಆದ ಅಂತ ನ ಜಾನಿಯೇ ಅವಿಖಾತ ದೇವ ದುರಂತ. ದೇವ ಭೇವ ನ ಜಾನಹಿ ಜಯ ಮರಂ ವೇದ ಗದೇವ ಸನಕ ಔಸನ ಕೇಸ ನಂದನ ಪಾವೈ ನ ಸೇವ. ಜಛ ಕಿನ್ನರ ಮಛ ಮಾನಸ ಮುರ್ಗ ಉರ್ಗ ಪಾರ ನೇತ ನೇತ ಪುಕಾರ ಹಿ ಶಿವ ಸಕ್ರ ಅಮುಚಾರ. ಸರ್ವ ಸಪದ ಅವತಾರ ಕೇ ತರ ಜಾಪ ಹಿ ಜಯ ಜಾಪ ಆದ ದೇವ ಗಾದ ತೇ ಜನಾದ ಮೂರತ ತಾಪ. ಜಂತ್ರ ಮಂತ್ರ ನ ಆವೈ ಕರ ತಂತ್ರ ಮಂತ್ರ ನ ಕೀನ ಸರ್ವ ಠೌರ ರಹ್ಯೋ ವಿರಾಜ ಧಿರಾಜ ರಾಜ ಪ್ರವೀನ. ಜಛ ಗಂಧರ್ವ ದೇವದಾನೋ ನ ಬ್ರಹ್ಮ ಕ್ಷತ್ರಿಯನ ಮಾಹೆ ವೈಸನಂಕೆ ಬಿಖೇ ವಿರಾಜ ಸೂತ್ರ ಭೀ ವಹ ನಾಹೆ. ಗೂಢ ಗೌಡ ನ ಭೀಲ ಭೀಕರ ಬ್ರಹ್ಮ ಸೇಗ ಸ್ವರೂಪ ರಾಜ ದಿವಸ ನ ಮದ ಉರ್ಧನ ಭೂಮ ಆಕಾಶ ಅನೂಪ. ಜಾತ ಜನಮ ನ ಕಾಲ ಕರಮ ನ ಧರ್ಮ ಕರಮ ವಿಹೀನ ತೀರ್ಥ ಜಾತರಣ ದೇವ ಪೂಜಾ ಗೋರ್ಗೆ ನ ಅಧೀನ. ಸರ್ವ ಸಪತ ಅವತಾರ ಕೇ ತರ ಜಾನಿಯೇ ಜಯ ಜ್ಯೋತ ಶೇಷ ನಾಮ ಸಹಂಸ ಫನ ನಹಿ ನೇದ ಪೂರಣ ಹೋತ. ಸೋದ ಸೋದ ಹಟೇ ಸಭಯ ಸುರ ವಿರೋಧ ದಾನವ ಸರಬ ಗಾಯ ಗಾಯ ಹಟೇ ಗಂಧರ್ವ ಗವಾಯ ಕಿನ್ನರ ಕರಬ. ಪಡದ ಪಡದ ಥಕೇ ಮಹಾಕವ ಗಡದ ಗಾಢ ಅನಂತ ಹಾರ ಹಾರ ಕಹೆಯೋ ಸಭೂ ಮಿಲನ.